0: ಲಕ್ಷಣ ಮಾತ್ರ. ಪ್ರಥಮೆ ಮೂತ್ರ ಮಾರ್ಗೆ ಅವಹಿರ ವಿಮನಿಸ ಮೂತ್ರ ಎಲಿಯಟ ಪೀಠ ಕಿರೀಮಟ ಪ್ರಮಾದಿಯ ಕತಿಬನು ಅಪದಾನ್ವ ತರುಣ ವಯಸ್ಸೇದಿ ಮೂತ್ರ ಬರಕ್ ದನಿ ದನು ವಹಮ ಅಪಟ ಅವಶ್ಯ ವೆಲಾವಟ ಎ ಮೂತ್ರ ಪಹ ಕಿರೀಮ ಸಿದುಕರಣಟ ಪುಲುವನ್. ನಮುತ್ ಮೇ ಗ್ರಂಥಿಯನ್ ಮೂತ್ರ ಮಾರ್ಗೆ ಅವಹಿರ ಉನಾಮ ಮೂತ್ರ ಕಿರೀಮ ಆರಂಭ ಕಿರೀಮಟ ಮದ ವೆಲಾವಕ್ ಸಂಹಾರ ವಿಟ ವಿಟ ವಿನಾಡಿಯ ದೆಕಾಕ್ ಪಮನ ಇನ್ನ ಸಿದ್ಧ ವೆನು. ಈ ಆತರಮ ಮೂತ್ರ ಪ್ರವಾಹ ನೆತ್ತ ಮೂತ್ರ ಅಪಹಾರ ಇದ್ರಿಯಟ ಗೆನೆ ಅನ್ನಟ ತಟ ಮನ್ನಟ ಸಿದ್ಧವೆನ್ನ ಪುಲುವ. ಎಸೆಯಮ ಈ ಮೂತ್ರ ಮಾರ್ಗೆ ಅವಹಿರವಿ ಮನ್ನಿಸಾಮ ಮೂತ್ರ ಪ್ರವಾಹ ಮೂತ್ರ ಅಪಹಾರ ಕಡಿ ಕಡಿ ಗಮನ ಕರನ್ನಟ ಪುಲುವ ನವತಿ ನವತತ್ ಆರಂಭವನ್ನಟ ಪುಲುವ. ಎಸೆಯಮ ಮೂತ್ರಾಯಾಮ ವೇಗ ದುರ್ಬಲ ಎನ್ನಟ ಪುಲುವನ್ ಸಮಾರಾವಸ್ಥಾವಿಲ್ಲದಿ ಎಯ ಆತಟ ವಿಧಿಮಟ ಕಿಸಿಸೇತ್ಮ ಬೆರಿವನ ಅವಸ್ಥಾವಲು ತಿಬೆನ್ನಟ ಪುಲುವನ್. ಮೀಟ ಅಮತರವ ಮೂತ್ರಾಶ ಹಿರವಿ ಮನಿಸ ನಿಸ ಮೂತ್ರ ಹಿಸ್ವೀಮ ಮೂತ್ರಾಶ ಹಿಸ್ವೀಮ ಏಕವಾರಟ ಸಿದುವನ್ನೇ ನೆಹೆ ಸಾಮಾನ್ಯ ಕೆನೆಕ್ ಪಯ ಹಾತ್ರಕಟ ಪಮನ ಉಪಹಕಟ ಪಮನ ಸರಯಾಕ್ ಮೂತ್ರ ಬರದನಿ ಮೂತ್ರ ಪಹ ಕಿರೀಮ ಸಿದುಕೊಲೆ ಯುತ್ತೋಯ್. ಮೇ ಮೂತ್ರ ಪಹ ಕಿರೀಮೆದ್ದಿ ಮೂತ್ರ ಪ್ರಮಾಣ ಮೂತ್ರಾಶಯತಿ ಮೂತ್ರ ಪ್ರಮಾಣ ಸಂಪೂರ್ಣ ಹಿಸ್ವೀಮ ಸಿದ್ಧವೆನು. ಇವಿಟ ತವತ್ ಪಯ ಹತರಕ್ಕೋ ಪಹಕ್ ಮೂತ್ರ ದರಾಗನ ಸಿಟಿಮೆ ಹಕ್ಕಿಯಾವ ಅತಿವೆನು. ನಮುತ್ ಮೇ ಪ್ರೊಸ್ಟೇಟ್ ಗ್ರಂಥಿಯ ಪ್ರಶ್ನ ತಿಬಿನಾಯ ಮೂತ್ರ ಕಿರಿಮೇದಿ ಅತುಲತ ಮೂತ್ರಾಶಿ ಇತಿವಿನ ನಿಸ ಈ ಇತಿರುವನ ಮೂತ್ರ ಪ್ರಮಾಣ ವಿನಾಡಿ ಗಣನಕ್ಕೆ ತುಳಿತ ನೆವತ ತಿಸ್ಕರನ್ನಟ ವೇನು. ಎತ್ತಕೊಟ್ಟ ದಿನಕಟ ಮೂತ್ರ ಪಹವನ ವಾರ ಗಣನ ವೆಡಿವೆನು. ರಾತ್ರಿ ಕಾಲೇದಿ ಸಾಮಾನ್ಯ ಪುದ್ಗಲೇಕ್ ಸುವನಿಂದಕಟ ಯನ ನಿಸ ಮೂತ್ರ ಕಿರಿಮಠ ಅವಧಿವನ್ನೇ ನೆಹೆ. ನಮುತ್ ಮೇ ಆಕಾರೇಟ ಮೂತ್ರಾಶಯಿ ಸ್ನೋನ ನಿಸ ಮೇ ಪ್ರಶ್ನೆ ತಿಬಿನ ಪಿರಿಮಿಂಟ ರಾತ್ರಿ ಕಾಲೇದಿ ಬುಹೋವತಾವಕ್ ವಿಟಿಂಗ್ ವಿಟ ನಗಿಟ ಮೂತ್ರ ಕಿರೀಮಟ ಮೂತ್ರಾಶಯನ್ ಪಣಿವಿನ ಅಕ್ಯನು. ಏಕಮ ಸಂಹಾರ ವಿಲಾವಟ ಮೂತ್ರ ಅತುಲಿ ಇತರವೀಮ ನಿಸ ಸಹ ಮೇ ಗ್ರಂಥಿಯನ್ ಮೂತ್ರಾಶೇತ ಅತಿಕರಣ ಯಂ ಹದಿಸಿ ಪಣಿವಿಡ ಸ್ನಾಯು ಪಣಿವಿಡ ತತ್ವ ನಿಸ ಮೂತ್ರಾಭರ ಅತಿವು ವಹಾಮ ಮೂತ್ರ ಕಿರೀಮಟ ದಿವಯನ್ನಟ ಸಿದುವೆನು. ಸ್ವಾಭಾವಿಕವ ನಮ್ಮ ಮೂತ್ರಾಭರ ಯಂತಂ ದೆರನವಿಟ ತವತ್ ಪಯಭಾಗ್ಯಕ್ ಪಯಕ್ಕುನತ್ ಏ ರಂಧವಾಗನ ಸುದುಸು ಸ್ಥಾನಕ್ ಲಭಿನ ಕಂ ಇನ್ನಟ ಪುಲುವನ್ ವಿಯಯುತ್ವ. ನಮುತ್ ಮೇ ರೋಗೇ ತಿಬಿನ ಆಯಟ ಮೇ ಗ್ರಂಥಿಯ ದಿಮೀಮ ಓ ವಿಶಾಲ ವೀಮ ತಿಬಿನ ಆಯಟ ಮೂತ್ರ ಬರದನ್ನು ವಹಾಮ ದಿವೆಯನ್ನಟ ಸಿದ್ಧವೆನೋ ವಸಿಕಿಲಿಯಟ ಏಮ ನತ್ನಂ ಸಮಾರಾಯಟ ಏ ಯನ್ನಟ ಕಾಲಿನ್ಮ ಮೂತ್ರ ಸುಡು ಪ್ರಮಾಣಕ್ ಪಹವೀಮತ್ ಸಿದ್ಧವೆನು ತಮಂಗೆ ಪಾಲನೆಗಿನ್ ತೊರವ. ಕಲಾತುರಕಿಂಗ್ ಮೇ ಗ್ರಂಥಿಯ ತಿಬಿನ ರುದಿರನಾಳ ಪಿಪ್ಪಿರೀಮ ನಿಸ ಮೂತ್ರಾಸಮಗ ಲೇ ಯಾಮಗ್ದ ಸಿದುವೆನ್ನಟ ಪೂರ್ವ. ಮೇ ರೋಗ ಲಕ್ಷಣ ಸಾಮಾನ್ಯ ಅವ್ರದ್ದು ಹತಲಿಸ್ಪಹತ್ ಅಸೂವತ್ ಅತರ್ ಪುರುಷೇ ಕುಟ ತಿಬಿನವನ ಪುರಸ್ಥ ಗ್ರಂಥಿ ಪ್ರಾರ್ಥನೆಯಕ್ ಅತಿಭವ ಸಾಕ ಕಲಿಯುತ್ತ.
1: ಈ ಬಗ್ಗೆ ತಮೈ ವೈದ್ಯತುಮನಿ ಮೂತ್ರ ಕಿರೀಮೆದಿ ಅತಿವೆನ ಯಾಮ್ ಯಾಮ್ ವಿನಸ್ಕಂ ಫಲದಿ ಪ್ರೊಸ್ಟ್ರೇಟ್ ರೋಗಿಯಕ ಲಕ್ಷಣ ಕೇಳ ಅಪಿಟ ಹಿತನ್ನ ಪುಳುವಂದ
0: ನಮತ್ ಕಿವೆಯುತ್ತ ನಮ್ ಮೇ ರೋಗ ಲಕ್ಷಣ ತಿಬಿನ ಹೆಮ ಕೆನಾಟಮ ಪುರಸ್ಥ ಗ್ರಂಥಿಯ ಪ್ರಶ್ನೆಯ ವಿತರಕ್ಯ ಸಿತನ್ನಟ ಬೆಹೆ